0: SLK. ಸೈಬರ್ ಅವಕಾಶೆ ಲಾಂಕೇಯ ಹದಗಸ್ಮ ಲೈವ್ ಎಫ್ಎಂ
1: ಲಂಕಾವೇ ವೇಳಾವೆನ್ ದೆಂಗ್ ವೇಳಾವುದೇ 6:40.

ಎನಕಿನ ಓಡ ಕರುವಲಿ ಗಹಿಲಿ ಹೆಂಗಿಲ್ಲ ಗಹಿಲಿ ಲಂಗಟೇನಕಂಗ ಇಂದಲ ಗಹಿಲಿ ಮಗೆ ಅಮ್ಮೋ ಏ ಕಾಲೆ ಮತಗದ ಮೇ ಸಾತ್ತೆ ಮಿನಿಸ್ಸು ಉಡದಿಹ ಉಡ ಬಲಾಗನಗಿಲ್ಲ ಗಾಲ್ಕುಂಬದ ಹ್ಯಾಪಿನ ಹೆಂಗಿಲ್ಲ.

0: ವೇಯಸ್ಸ ನಿವರ್ಣ ರಿತ್ಮಯ www.liveFM.lk. ಕಾವೇ ದಂಗಲಾವ ಸೌಸ ಹತರಾಯಿ
1: liveFM.lk.

0: FM.LK.
1: ರುಹುನಟ ರಾಜರಟ ಸಿಂಕಡಗಲಟ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲೈವ್ FM.LK.

ಪಂಜಾಬ್ ರಾತ್ರಿ ಹತಾಯಿ ಹತಲಿಹೈ ಶ್ರೀಲಂಕೆಯ ಹೃದಯ ವಿಶ್ವ ಸಿಸಾರ ಲೈವ್ ಎಫ್ಎಂ.

0: ರುಹುನಟ ರಾಜರಟಟ ಸಿಂಕಡಗಲಟ www.liveFM.lk ಲಂಕಾವೇ ವೇಳಾವ ರಾತ್ರಿ 10:40
1: liveFM.lk